ಕಾರ್ಯವಾರು ಕೈಸೋವ ಕವಿದು ಒಪ್ಪ ಮೌಲ್ಯ ನಮಗೆ ಒಕ್ಕೆ ಸ್ವಾಕಿಸುವ ರೂಕೆ ಗೋರಿ ನಗೋದ ಸಣ್ಣ ಕೂತುಲಿ ಅಷ್ಟು ಸ್ಥಾರಿನೋ